0: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: Om Shri Sai Ram. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಬೆಂಗಳೂರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪಶ್ಚಿಮ ವಿಭಾಗದ ಸಮಿತಿಯವರು ಏರ್ಪಡಿಸಿದ್ದ ವಿದ್ಯಾವಾಹಿನಿ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಲಿದ್ದೀರಿ. ಕಲಿಯುಗದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಭಗವಾನ್ ಬಾಬಾರವರು ಈ ಭರತ ಭೂಮಿಯಲ್ಲಿ ಅವತಾರ ತಾಳಿ ಮುಮುಕ್ಷುಗಳನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಆಧ್ಯಾತ್ಮಿಕ ಜಾಗೃತಿ, ಮೌಲ್ಯಗಳ ಪುನರ್ ನಿರ್ಮಾಣ ಮುಂತಾದವುಗಳಿಗಾಗಿ ಅನೇಕ ವಿಧಾನಗಳನ್ನು ಅನುಸರಿಸಿದ್ದಾರೆ. ಪರಿಶುದ್ಧ ಜೀವನಕ್ಕೆ ಪೂರಕವಾದ ಸೂಕ್ತ ಮಾರ್ಗದರ್ಶನವನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಅನೇಕ ವಾಹಿನಿಗಳ ಮೂಲಕ ತಮ್ಮ ಭಕ್ತರ ಮುಂದಿಟ್ಟಿದ್ದಾರೆ. ನಮ್ಮ ಅದೃಷ್ಟದಿಂದ ಅವುಗಳೆಲ್ಲವೂ ಇಂದು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದ್ದು ಅಧ್ಯಯನಶೀಲರಿಗೆ ಕೈದೀವಿಗೆಯಾಗಿವೆ. ಪ್ರಶಾಂತಿ ವಾಹಿನಿ, ಜ್ಞಾನವಾಹಿನಿ, ಭಾಗವತ ವಾಹಿನಿ, ರಾಮಕಥಾ ರಸವಾಹಿನಿ, ಉಪನಿಷದ್ ವಾಹಿನಿ, ಗೀತಾವಾಹಿನಿ, ವಿದ್ಯಾವಾಹಿನಿ, ಹೀಗೆ ಸುಮಾರು 12 ವಾಹಿನಿಗಳ ಮೂಲಕ ವೇದೋಪನಿಷತ್ತುಗಳ ಸಾರ ಸರ್ವಸ್ವವನ್ನು ಅತ್ಯಂತ ಸರಳ, ಸುಂದರ, ಸುಲಭ ಶೈಲಿಯಲ್ಲಿ ಪ್ರಕಟಗೊಳಿಸಿದ್ದಾರೆ. ಭಗವಾನರ ಈ ಸಂದೇಶ ರೂಪದ ಸಾಹಿತ್ಯವನ್ನು ಸರ್ವರಿಗೂ ತಲುಪಿಸುವ ನಿಟ್ಟಿನಲ್ಲಿ ಅನೇಕ ಸಾಯಿ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿವೆ. ಅವುಗಳಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ ಸತ್ಯಸಾಯಿ ಸಮಿತಿಯೂ ಒಂದು. ಈ ಸಮಿತಿಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಭಗವಾನರ ಒಂದೊಂದು ವಾಹಿನಿಯನ್ನು ತೆಗೆದುಕೊಂಡು ಸಪ್ತಾಹ ರೂಪದಲ್ಲಿ ಸಮಗ್ರ ವಾಹಿನಿಯನ್ನು ಉಪನ್ಯಾಸಗಳ ಮೂಲಕ ಪ್ರಚುರಪಡಿಸುತ್ತಾ ಬರುತ್ತಿದೆ. ಈ ವರ್ಷ ಭಗವಾನರ
3: ವಿದ್ಯಾವಾಹಿನಿಯನ್ನು
2: ಆರಿಸಿಕೊಂಡಿದ್ದು ಒಂದು ವಾರ ಪರ್ಯಂತ ನುರಿತ ಉಪನ್ಯಾಸಕರಿಂದ ಗೀತಾವಾಹಿನಿಯ ಚಿಂತನ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಕಳೆದ ವರ್ಷ ಇದೇ ಕಾರ್ಯಕ್ರಮದಡಿ ಭಗವಾನರ
3: ಗೀತಾವಾಹಿನಿ
2: ಪ್ರವಚನ ಸಪ್ತಾಹ ಏರ್ಪಡಿಸಲಾಗಿತ್ತು. ಅದನ್ನು ಈಗಾಗಲೇ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳಿಗೆ ಕೇಳಿಸಲಾಗಿದೆ. ಈ ಬಾರಿಯ
3: ವಿದ್ಯಾವಾಹಿನಿಯನ್ನು
2: ಸಪ್ತಾಹದ ಪ್ರವಚನಗಳ ಕಂತುಗಳನ್ನು ತಮ್ಮ ಮುಂದೆ ಸಾದರಪಡಿಸಲು ಕನ್ನಡ ರೇಡಿಯೋ ಸಾಯಿ ಹರ್ಷಿಸುತ್ತಿವೆ.
3: ಪ್ರಿಯ ಶ್ರೋತೃಗಳೇ, ಈಗ ನೀವು ಕೇಳಲಿದ್ದೀರಿ ಶ್ರೀ ಸುಂದರ್ ರವರು ನೀಡಿದ ವಿದ್ಯಾವಾಹಿನಿ ಕುರಿತಾದ ಉಪನ್ಯಾಸವನ್ನ ಕೇಳಲಿದ್ದೀರಿ. ಬನ್ನಿ ಶ್ರೋತೃಗಳೇ, ಕೇಳೋಣ.
4: ಐ ಹ್ಯಾವ್ ಟು ಸ್ಪೀಕ್ ಅಬೌಟ್ ಪ್ರೇರಣಾ ಕುಲಕರ್ಣಿ ನಾಗರಾಜ್ ಸರ್. ದೇವರು ಡೆಫಿನೆಟ್ಲಿ ಡನ್ ಜಸ್ಟಿಸ್ ಟು ದ ಸಬ್ಜೆಕ್ಟ್ ಮಾತಾಡಿರ್ತಾರೆ, ಅದರ ಬಗ್ಗೆ ಯಾವುದು ಸಂಶಯನೇ ಇಲ್ಲ. ಖಂಡಿತ ಅವರು ದೇವರು ಗಾನ್ ಡೀಪ್ ಇನ್ ಟು ದಿಸ್ ಟಾಪಿಕ್. ನಾನು ಇವತ್ತು ವಿದ್ಯಾವಾಹಿನಿ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ಈ ಸಪ್ತಾಹದ ಉದ್ದೇಶ ಏನಂತ ಹೇಳ್ತೀನಿ. ಆದರೆ ವಿದ್ಯಾವಾಹಿನಿಯಲ್ಲಿ ಕೆಲವು ಸ್ವಾಮಿ ಹೇಳಿರುವ ಪಾಯಿಂಟ್ಸ್ ನಾನು ಕವರ್ ಮಾಡಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ವಿದ್ಯಾವಾಹಿನಿ ಅನ್ನೋದು ಬೇಸಿಕಲಿ ಸ್ವಾಮಿ ಈ ಆತ್ಮ ವಿಚಾರದ ಬಗ್ಗೆ ಹೇಳಿದ್ದಾರೆ. ನಾವೆಲ್ಲ ನೀವು ಒಂದು ವಾರದಿಂದ ಕೇಳ್ತಾ ಇರೋ ಇದೇ ಟಾಪಿಕ್ನ ಬಗ್ಗೆ, ಆತ್ಮ ವಿಚಾರ ಮತ್ತೆ ಆತ್ಮ ವಿದ್ಯೆ, ಬ್ರಹ್ಮ ವಿದ್ಯೆ, ಆಧ್ಯಾತ್ಮ ವಿಜ್ಞಾನ, ಆಧ್ಯಾತ್ಮ ವಿದ್ಯಾ ವಿಜ್ಞಾನಂ ಅಂತ ಭಗವದ್ಗೀತೆಯಲ್ಲಿ ಹೇಗೆ ಹೇಳಿದಾರೆ ಸ್ವಾಮಿ, ಆಧ್ಯಾತ್ಮಿಕ ವಿದ್ಯಾನೇ ಸರಿಯಾದ ವಿದ್ಯೆ ಅಂತ ಹೇಳಿಬಿಟ್ಟು ಸ್ವಾಮಿ ಹೇಳಿದ್ದಾರೆ. ದಟ್ ಈಸ್ ಎ ರಿಯಲ್ ಎಜುಕೇಷನ್. ಎಜುಕೇಷನ್ ಟುಡೇ ವಾಟ್ ವಿ ಆರ್ ಸ್ಟಡಿಯಿಂಗ್ ಇಸ್ ನಾಟ್ ಎಜುಕೇಷನ್ ಅಂತ ಹೇಳ್ತಾರೆ. ಎಜುಕೇಷನ್ ಈಸ್ ಆಫ್ ಟೂ ಟೈಪ್ಸ್, ಒಂದು ಇಹ ಮತ್ತೆ ಪರ. ಇಹ ಮತ್ತೆ ಪರ ಎರಡು ಬೇಕಂತೆ. ಬಟ್ ಆದ್ರೆ ನಿಜವಾದ ಎಜುಕೇಷನ್ ಏನು ಅಂತ ಹೇಳಿದ್ರೆ ನಮ್ಮನ್ನ ನಾವೇ ಅರ್ಥ ಮಾಡ್ಕೋಬೇಕು. ನಾವು ದೇಹ ಅಲ್ಲ, ನಾವು ಬುದ್ಧಿ ಅಲ್ಲ, ನಾವು ಮನಸ್ಸಲ್ಲ, ನಾವು ಇಂದ್ರಿಯಗಳಲ್ಲ, ನಾವು ಆತ್ಮ ಅನ್ನೋದನ್ನ ನಾವು ವಿ ಆರ್ ದ ಸೆಲ್ಫ್. ಮ್ಯಾನ್ ಈಸ್ ಮೇಡ್ ಆಫ್ ಟೂ ತ್ರೀ ಆಸ್ಪೆಕ್ಟ್ಸ್, ಮೈಂಡ್, ಬಾಡಿ ಅಂಡ್ ಆತ್ಮ ಅಂತ. ದ ಒನ್ ವಿಚ್ ಯು ಥಿಂಕ್ ಯು ಆರ್ ಈಸ್ ಅ ಫಿಸಿಕಲ್ ಬಾಡಿ, ಸ್ವಾಮಿ ಹೇಳಿದ್ದಾರೆ. ದ ಒನ್ ವಿಚ್ ಅದರ್ಸ್ ಥಿಂಕ್ ಯು ಆರ್ ಈಸ್ ಅ ಮೆಂಟಲ್ ಆಸ್ಪೆಕ್ಟ್ ಅಂತ, ಮನಸ್ಸಿನ ಒಂದು ಪ್ರಭಾವ ಅಂತೆ. ದ ಒನ್ ವಿಚ್ ಯು ರಿಯಲಿ ಆರ್, ನಾವು ಯಾರು ಅನ್ನೋದನ್ನು, ದ ಒನ್ ವಿಚ್ ಯು ರಿಯಲಿ ಆರ್ ಈಸ್ ಯುವರ್ ಓನ್ ಸೆಲ್ಫ್, ಯುವರ್ ಓನ್ ಫಿಸಿಕಲ್, ಯುವರ್ ಓನ್ ಸ್ಪಿರಿಚುವಲ್ ಪರ್ಸನಾಲಿಟಿ ಅಂತ. ಅದೇ ನಾವು ಮಕ್ಕಳಿಗೆ ಹೇಳ್ತೀವಿ, ಫಿಸಿಕಲ್ ಕೋಶಂಟ್, ಎಮೋಷನಲ್ ಕೋಶಂಟ್ ಅಂಡ್ ಸ್ಪಿರಿಚುವಲ್ ಕೋಶಂಟ್ ಅಂತ. ಬುದ್ಧಿ ಮನಸ್ಸು, ಬುದ್ಧಿ ಮತ್ತೆ ದೇಹ ಅಂತ. ಇದರಲ್ಲಿ ಒಂದೇ ಒಂದು ವಿಷಯ, ನಾವೆಲ್ಲ ಸಾಯಿ ಡಿವೋಟೀಸ್ ಆಗಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಬೇರೆ ಯಾರು ಇದನ್ನು ಹೇಳಿಲ್ಲ, ಸ್ವಾಮಿ ಮಾತ್ರ ಹೇಳಿದ್ದಾರೆ. ಬೇರೆ ಯಾವ ಇತಿಹಾಸ ಯಾರ ಪುರಾಣದಲ್ಲಿ ಯಾರು ಹೇಳಿ, ನಾನು ಕೇಳಿಲ್ಲ, ಬಟ್ ಸ್ವಾಮಿಯ ಡಿಸ್ಕೋರ್ಸಸ್ ನಲ್ಲಿ ಪದೇ ಪದೇ ಇದು ಒಂದು ಮಾತನ್ನೇ ಮಾತ್ರ ಹೇಳ್ತಾರೆ. ಆತ್ಮ ಅನ್ನೋದು ಒಂದು ಕುಟುಂಬಕ್ಕೆ ಒಂದು ಅಧ್ಯಕ್ಷರಿರ್ತಾರೆ, ಒಂದು ಯಜಮಾನರಿರ್ತಾರಂತೆ. ಆತ್ಮಕ್ಕೆ ಅವರು ಈಸ್ ದ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅವರ್ ಗ್ರ್ಯಾಂಡ್ ಫಾದರ್ ಅಂತೆ. ಆತ್ಮಕ್ಕೆ ಮಗ ಈಸ್ ಅಹಂ. ಈ ಅಹಂ ಅಂತ ಹೇಳ್ತೀವಲ್ಲ ನಾವು, ಐ ಐ ಅಂತ ಹೇಳ್ತೀವಿ. ಈ ಎರಡಿಗೆ ಅಹಂ ಇದೆ, ಒಂದು ನಾವು ಮನಸ್ಸಿಂದ ಅಹಂಕಾರದಿಂದ ಅಹಂಕಾರ, ಮನಸ್ಸು ಅಹಂ ಮತ್ತು ಎರಡು ಸೇರಿದ್ರೆ ಅಹಂಕಾರ ಆಗುತ್ತೆ. ಮನಸ್ಸು ಸೇರದೇನೆ ಆತ್ಮದ ಸ್ವರೂಪದಲ್ಲಿ ನಾವು ಇದ್ದೀವಲ್ಲ ಅದು ಅಹಂ ಅಂತೆ. ಸೊ ಆ ಅಹಂ ಅನ್ನೋದು ಆತ್ಮನ ಒಂದು ಫಸ್ಟ್ ಮಗ ಅಂತೆ. ಇದೆಲ್ಲ ಒಂದು ಫ್ಯಾಮಿಲಿ. ಆ ಆತ್ಮನಿಗೆ ಮಗ ಮನಸ್ಸು, ಮನಸ್ಸು ಅನ್ನೋದು ಆತ್ಮನಿಗೆ ಸಾರಿ ಅಹಮಗೆ ಮಗ. ಸೊ ಮನಸ್ಸು ಅನ್ನೋದು ಆತ್ಮಕ್ಕೆ ಮೊಮ್ಮಗ, ಅಥವಾ ಆತ್ಮ ಅನ್ನೋದು ಮನಸ್ಸಿಗೆ ತಾತ. ಆ ಮನಸ್ಸಿಗೆ ಮಗ ವಾಕ್. ಸೊ ವಾಕ್ಗೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಸ್ ಆತ್ಮ, ಗ್ರ್ಯಾಂಡ್ ಫಾದರ್ ಇಸ್ ಮೈಂಡ್, ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಸ್ ಆತ್ಮ, ಗ್ರ್ಯಾಂಡ್ ಫಾದರ್ ಇಸ್ ಅಹಂ, ಫಾದರ್ ಇಸ್ ಮೈಂಡ್ ಅಂಡ್ ಹಿಚ್ ಇಸ್ ದ ಸನ್. ಸೊ ಆತ್ಮ, ಅಹಂ, ಮನಸ್ಸು ಮತ್ತೆ ವಾಕು ಒಂದೇ ಕುಟುಂಬದ ಸಹ ಸದಸ್ಯರಂತೆ. ಇಟ್ ಇಸ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಫಾದರ್, ಫಾದರ್ ಅಂಡ್ ಸನ್. This is the combination. This is all we have to very clearly understand. This is the reason why Swami en heltarandre vaakku yochane madodu naavu kriyeyalli torisodu matte vaakku mooru onde tara irbeku anta. Thought, word and deed has to be same because it is in the DNA itself. Aa DNA dalle adu ide yakandre tandeya gunagalu maganige bartide. ಅವನ ಮಗನ ಗುಣ, ಮಗನಿಗೆ ತಂದೆಯ ಗುಣಗಳು ಬರ್ತದೆ. ಆದ್ದರಿಂದ ಆತ್ಮ ಗುಣ ಏನು? ಸಚ್ಚಿತ್ ಆನಂದ. ಸಚ್ಚಿತ್ ಆನಂದ ಈಸ್ ದಿ ಹಸ್ತಿ ಬಾತಿ ಪ್ರಿಯಂ ಅಂತ ಹೇಳ್ತಾರೆ. ಸಚ್ಚಿತ್ ಆನಂದ ಈಸ್ ದಿ ಒರಿಜಿನಲ್ ನೇಚರ್ ಆಫ್ ಆತ್ಮ, ವಿಚ್ ಹ್ಯಾಸ್ ಟು ಬಿ ಟ್ರಾನ್ಸ್ಮಿಟೆಡ್, ವಿಚ್ ಹ್ಯಾಸ್ ಟು ಬಿ ಮ್ಯಾನಿಫೆಸ್ಟೆಡ್ ಬೈ ಆಲ್ ದ ತ್ರೀ ಸನ್ಸ್ ಅಂಡ್ ಗ್ರ್ಯಾಂಡ್ ಸನ್ಸ್ ಆಲ್ಸೋ. ಸೊ ಸಚ್ಚಿತ್ ಆನಂದ ಅನ್ನೋದು ಆತ್ಮ ವಿಚಾರ. ಆತ್ಮ ಅಹಂ ಆಲ್ಸೋ ಶುಡ್ ಹ್ಯಾವ್, ಮೈಂಡ್ ಆಲ್ಸೋ ಶುಡ್ ಹ್ಯಾವ್, ವಾಕ್ ಆಲ್ಸೋ ಶುಡ್ ಹ್ಯಾವ್. ನೋಡಿ ಎಷ್ಟಿದೆ ಇದರಲ್ಲಿ. ಸೊ ಇದೆಲ್ಲ ಒಂದು ಕುಟುಂಬ ತರ. ಒಂದು ಕುಟುಂಬದಲ್ಲಿ ಒಂದು ಸದಸ್ಯರು ಏನು, ತಂದೆಯ ಗುಣಗಳು ಏನಿದೆ, ಇನ್ಫ್ಯಾಕ್ಟ್ ಈವನ್ ದಿ ಲುಕ್ಸ್, ಈವನ್ ದಿ ಹೈಟ್, ಈವನ್ ದ ಸ್ಕಿನ್ ಕಲರ್, ಈವನ್ ದ ಹೇರ್, ಈವನ್ ಬಾಲ್ಡ್ನೆಸ್, ಎವ್ರಿಥಿಂಗ್ ಇಸ್ ಇನ್ಹೆರಿಟೆಡ್. ನನ್ನ ತಂದೆ ಬಾಲ್ಡ್ ಆಗಿದ್ರು, ನಾನು ಬಾಲ್ಡ್ ಆಗಿದ್ರು ಈಗ. ಸೊ ಇಟ್ ಈಸ್ ದ ಸೇಮ್ ಫೀಚರ್ಸ್, ಫಿಸಿಕಲ್ ಫೀಚರ್ಸ್, ಮೆಂಟಲ್ ಫೀಚರ್ಸ್, ಗುಣಗಳು, ಸ್ಟ್ರೆಂಗ್ತ್, ವೀಕ್ನೆಸ್ ಎಲ್ಲಾನು ಹೇಗೆ ಇದಾಗುತ್ತೋ ಅದೇ ರೀತಿ ನಾವೆಲ್ಲ ಬೇರೆ ಅಲ್ಲ. ಸೊ ಆತ್ಮದ ಏನು ಒಂದು ಗುಣ ಇದೆ, ಸೇಮ್ ಅಹಂ, ಮೈಂಡ್ ಅಂಡ್ ಬಾಡಿ ಮಸ್ಟ್ ಹ್ಯಾವ್ ದ ಸೇಮ್ ಫೀಚರ್ಸ್ ಅಂತ. ಸೊ ನಾವು ಅದರಲ್ಲಿ ಭಿನ್ನವಾದ್ರೆ, ಸಪೋಸಿಂಗ್ ವಿ ಫಸ್ಟ್ ಸನ್, ದಿ ಗ್ರ್ಯಾಂಡ್ ಸನ್ ಮೈಂಡ್ ಬಿಕಮ್ಸ್ ಮಂಕಿ ಮೈಂಡ್, ವಿ ಆಲ್ಸೋ ಬಿಕಮ್ ಮಂಕಿ. ಅವರ್ ನೇಚರ್ ಆಲ್ಸೋ ಬಿಕಮ್ಸ್ ಮಂಕಿ. Our experiences also will be monkey. Our weaknesses also will become monkey. So what we should do is, we should go back to the originality anta heltare. We should go back to the source. We should go back to our own nature. Nama what is our true nature? Adike navu hogbeku. That is what Swami says. The entire Vidyavahini, entire chapter nalli hechagi Swami atmada bagge vicharada helidare. Adre idralli ondu ಎರಡ್ ಮೂರ್ ಚಾಪ್ಟರ್ಸ್ ನಿನ್ನೆ ರವಿಚಂದ್ರ ಕವರ್ ಮಾಡಿದ್ದಾರೆ. ಒಂದು ಎರಡ್ ಮೂರ್ ಚಾಪ್ಟರ್ಸ್ ಎಜುಕೇಶನ್ ಬಗ್ಗೆ ಹೇಳಿದ್ದಾರೆ. ಎಜುಕೇಶನ್ ಅನ್ನೋದನ್ನ, ವಾಟ್ ಈಸ್ ದ ಪರ್ಪಸ್ ಆಫ್ ಎಜುಕೇಶನ್, ವಾಟ್ ಈಸ್ ದ ಏಮ್ ಆಫ್ ಎಜುಕೇಶನ್, ಎರಡು ರೀತಿ ಹೇಳಿದ್ದಾರೆ. ಒಂದು ಸ್ಟೂಡೆಂಟ್ನ ಗುಣಗಳು ಹೇಗಿರಬೇಕು ಅಂತ ಹೇಳಿದ್ದಾರೆ. ಎರಡನೇದು ಏಮ್ ಆಫ್ ಎಜುಕೇಶನ್ ಅನ್ನೋದು ಹೇಳಿದ್ದಾರೆ. ಏಮ್ ಆಫ್ ಎಜುಕೇಶನ್ ಸ್ವಾಮಿ ಏನ್ ಹೇಳಿದ್ದಾರೆ ಅದನ್ನೇ ಹೇಳ್ತೇನೆ ನಾನು. ವಿಶ್ವಶಾಂತಿ ಚೇಕೂರ್ಪು ವಿಧಮು ನೇರ್ಪಿ
5: సంకుచిత భావము నల్ల సమయ చేసి ఐక్యమత్యము సమత సహజీవనాదితము నేర్పుట కాదే సరస విద్య అంత క్వశ్చన్ కెళ్తారు. నన్ను కన్నడ హెల్తని విశ్వశాంతి చేకూర్పు విధము నేర్పి, అందరే ది ఎయిమ్ ఆఫ్ ఎడ్యుకేషన్ షుడ్ బి ఫర్ యూనివర్సల్ పీస్, విశ్వశాంతి చేకూర్పు, నాట్ వి పీస్ ఓన్లీ ఇన్ రాజాజీనగర్ ఫస్ట్ బ్లాక్ ఆర్ మహాలక్ష్మి లేఅవుట్ ఆర్ బెంగళూరు సిటీ. విశ్వశాంతి చేకూర్పు విధము నేర్పి, దట్ షుడ్ బి ద మెయిన్ ఎయిమ్ ఆఫ్ ఎడ్యుకేషన్. దట్ కెన్ ఓన్లీ హ్యాపెన్ ఇన్ ఆత్మవిద్య. సంకుచిత భావము నల్ల సమయ చేసి, నారో మైండెడ్నెస్, పెరాకియల్ టెండెన్సీస్ ఏనిదే అదెల్లా దూర హాకంతే. సో నారో ఫీలింగ్స్, సెల్ఫిష్నెస్ అదెల్ల హోగ్బేకు, దూర హోగ్బేకు. సో దట్ నారో మైండెడ్నెస్ హోగ్బేకు, దట్ ఈస్ ఆల్సో వన్ ఆఫ్ ది ఎయిమ్ ఆఫ్ ఎడ్యుకేషన్. సంకుచిత భావము నెల సమయ చేసి ఐక్యమత్యము యూనిటీ, సమత ఈక్వల్ మైండెడ్నెస్ ఈక్వాలిటీ ఈక్విపాయిజ్, సహజీవనాదితము పీస్ఫుల్ ఎగ్జిస్టెన్స్ కోఆపరేషన్, కోఆపరేషన్ ఎవ్రీవేర్. స్వామి హెల్తారే, వీ డోంట్ సీ కోఆపరేషన్, వీ ఓన్లీ సీ ఆపరేషన్ ఆపరేషన్ ఎవ్రీవేర్, వీ డోంట్ సీ కోఆపరేషన్ అని హెల్తారే. సో వీ షుడ్ హ్యావ్ కోఆపరేషన్. ఓన్లీ వెన్ ఫైవ్ ఫింగర్స్ జాయింట్ టుగెదర్ వీ కెన్ హ్యావ్ ఎనీ కెల్స మాడ్లికి మాడబోదు అల్వా. సో ఆల్ దీస్ ఫైవ్ ఫింగర్స్ షుడ్ జాయింట్ టుగెదర్, దట్ ఈస్ సహజీవనాదితము. విశ్వశాంతి చేకూర్పు విధము నేర్పి సంకుచిత భావము నల్ల సమయ చేసి, నారో మైండెడ్నెస్ హోగ్బేకు. నాను నీవు ఇండియా పాకిస్తాన్ అదెల్ల హోగ్బేకు. ఆల్ దిస్ డిఫరెన్సెస్ షుడ్ గో. విశ్వశాంతి మీన్స్ ఆల్ ద వరల్డ్ టుగెదర్. సంకుచిత భావము నెల సమయ చేసి ఐక్యమత్యము యూనిటీ, సమత ఈక్వల్ మైండెడ్నెస్, సహజీవనాదితము అంద్రే ఇట్ ఈస్ పీస్ఫుల్ కోఆపరేషన్. దిస్ ఈస్ ది ఎయిమ్ ఆఫ్ ఎడ్యుకేషన్. వాట్ ఎవర్ ఎడ్యుకేషన్ వన్ మే డూ, దిస్ ఈస్ ది మెయిన్ పర్పస్ ఆఫ్ ఎడ్యుకేషన్. ಎರಡನೇದು ಸ್ಟೂಡೆಂಟ್ ಗೆ ಸ್ವಾಮಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ದಿಸ್ ಇಸ್ ಆಲ್ ಅಪ್ಲಿಕೇಬಲ್ ಟು ಸ್ಟೂಡೆಂಟ್. ಏನಂದ್ರೆ ತೆಲುಗುವಲ್ಲಿ ಹೇಳಿದ್ದಾರೆ, ಸದ್ಗುಣಮುಲು, ಸದ್ಗುಣಮುಲು ಒಂದು, ಸದ್ಬುದ್ಧಿ, ಸತ್ಯ ನಿರತಿ, ಭಕ್ತಿ, ಕ್ರಮಶಿಕ್ಷಣ, ಕರ್ತವ್ಯ ಪಾಲನಮ್ಮು. ಸತ್ಯ ನಿರತಿ, ಸದ್ಗುಣಮುಲು ಅಂದ್ರೆ ಒಳ್ಳೆ ಗುಣಗಳಿರಬೇಕು. ಎರಡನೇದು ಸದ್ಬುದ್ಧಿ, ಒಳ್ಳೆ ಬುದ್ಧಿ ಇರಬೇಕು. ಗುಣ ಇದ್ರೆ, ಬುದ್ಧಿ ಇದ್ರೆ ಗುಣ ಇರುತ್ತದೆ. ಸತ್ಯ ನಿರತಿ, ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅವರು. ಸತ್ಯ ನಿರತಿ ಡಿಸಿಪ್ಲಿನ್ ಇರಬೇಕು, ಅದೇ ಸತ್ಯ ನಿರತಿ ಒಳ್ಳೆ ದಾರಿಯಲ್ಲಿ ಹೋಗಬೇಕು. ಭಕ್ತಿ ಇರಬೇಕು, ಡಿವೋಷನ್ ಇಲ್ಲದೆ ಇದ್ರೆ ದೇ ಆರ್ ನಾಟ್ ಸ್ಟೂಡೆಂಟ್ಸ್ ಅಟ್ ಆಲ್. ದಿಸ್ ಇಸ್ ದ ಮೇನ್ ಕ್ವಾಲಿಫಿಕೇಶನ್ ಫಾರ್ ಸ್ಟೂಡೆಂಟ್. ಭಕ್ತಿ, ಅದಾದ್ಮೇಲೆ ಕ್ರಮಶಿಕ್ಷಣೆ, ಡಿಸಿಪ್ಲಿನ್ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಅದಕ್ಕೆ ಸ್ವಾಮಿ ಎಜುಕೇಷನ್ ಅಲ್ಲಿ, ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಭಕ್ತಿ ಕ್ರಮಶಿಕ್ಷಣ ಅನ್ನೋದು ಲ್ಯಾಂಗ್ವೇಜ್, ದ ಲ್ಯಾಂಗ್ವೇಜ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಸ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಆ ಕ್ರಮಶಿಕ್ಷಣೆ ಬೇಕೇ ಬೇಕು. ದಟ್ ಇಸ್ ದ ರೀಸನ್ ಈವನ್ ಇನ್ ಸತ್ಯಸಾಯಿ ಆರ್ಗನೈಸೇಷನ್ ವಿ ಫಾಲೋ ದಿಸ್ ಸೇಮ್ ಕ್ರಮಶಿಕ್ಷಣ. ಲೇಡೀಸ್ ಒನ್ ಸೈಡ್, ಜೆಂಟ್ಸ್ ಒನ್ ಸೈಡ್. ಟೈಮ್ ವಿ ಸ್ಟಾರ್ಟ್, ಟೈಮ್ ವಿ ಎಂಡ್ ದ ಭಜನ್ಸ್. ಓಕೆ, ವೇದ ಚಾಂಟಿಂಗ್ 15 minutes ಅಂದ್ರೆ 15 minutes. ವೈ ಆಲ್ ದಿಸ್? ಪ್ರತಿಭರ್ತಿಯಲ್ಲಿ 5:20 ನಗರ ಸಂಗೀತ ಸ್ಟಾರ್ಟ್ಸ್, ಓಂಕಾರಂ ಸ್ಟಾರ್ಟ್ಸ್, ಬೆಲ್ ಹೊಡಿತಾರೆ. ಅದಕ್ಕೆ ಅಂತ ಒಬ್ಬರು ಅಪಾಯಿಂಟ್ ಮಾಡ್ತಾರೆ. ಕ್ರಮಶಿಕ್ಷಣೆ, ಈ ಡಿಸಿಪ್ಲಿನ್ ಬೇಕೇ ಬೇಕು. ಮತ್ತೆ ಕರ್ತವ್ಯ ಪಾಲನೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಟುಡೇ ಸ್ಟೂಡೆಂಟ್ಸ್ ಬಿಕಮ್ ಟುಮಾರೋಸ್ ಆಫೀಸರ್ಸ್, ಟುಮಾರೋಸ್ ಪ್ರೊಫೆಷನಲ್ಸ್. ಅವರು ಕರ್ತವ್ಯ, ಡಿಸಿಪ್ಲಿನ್ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಅದಕ್ಕೆ ಸ್ವಾಮಿ ಎಜುಕೇಷನ್ ಅಲ್ಲಿ, ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಭಕ್ತಿ ಕ್ರಮಶಿಕ್ಷಣ ಅನ್ನೋದು ಲ್ಯಾಂಗ್ವೇಜ್, ದ ಲ್ಯಾಂಗ್ವೇಜ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಇಸ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ.

ಪ್ರೊಫೆಷನಲ್ಸ್ ಅವರು ಕರ್ತವ್ಯ ಪಾಲನೆ ಸರಿಯಾಗಿ ಮಾಡಬೇಕು ಅಂತ. ದೇ ಶುಡ್ ಡೂ ದೇರ್ ಡ್ಯೂಟಿ, ವಾಟ್ ಎವರ್ ಇಸ್ ಅಸೈನ್ ಟು ದೆಮ್ ದೇ ಶುಡ್ ಡೂ ದೇರ್ ಡ್ಯೂಟಿ. ಫಾರ್ ಎಕ್ಸಾಂಪಲ್ ಇವನ್ ಇನ್ ಸತ್ಯಸಾಯಿ ಆರ್ಗನೈಸೇಷನ್ ಕನ್ವೇನರ್ ಶುಡ್ ಡೂ ದೇರ್ ಡ್ಯೂಟಿ. ಆಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಐ ಶುಡ್ ಡೂ ದೇರ್ ಡ್ಯೂಟಿ, ಐ ಶುಡ್ ನಾಟ್ ಫರ್ಗೆಟ್ ಮೈ ಡ್ಯೂಟಿ ಅಂಡ್ ಓನ್ಲಿ ಕೀಪ್ ಇನ್ಸ್ಟ್ರಕ್ಟಿಂಗ್. ಎ ಕನ್ವೇನರ್ ಹ್ಯಾಸ್ ಟು ಡೂ ಹಿಸ್ ಡ್ಯೂಟಿ, ಎ ಸ್ಪಿರಿಚುವಲ್ ಕೋಆರ್ಡಿನೇಟರ್ ಡೂ ಹಿಸ್ ಹಿಸ್ ಡ್ಯೂಟಿ. ಕರ್ತವ್ಯ ಪಾಲನ ದಟ್ ಈಸ್ ವಾಟ್ ವಿ ಆಫರ್ ಟು ಸ್ವಾಮಿ. ಇಟ್ ಈಸ್ ಎಕ್ಸಾಕ್ಟ್ಲಿ ಎ ರಿಲೇಷನ್ಶಿಪ್ ಬಿಟ್ವೀನ್ ನಾವು ಮತ್ತೆ ಸ್ವಾಮಿ, ಬೇರೆ ಯಾರು ಇಲ್ಲ ಇದರಲ್ಲಿ. ಹೌ ವಿ ರಿಪೋರ್ಟ್ ಟು ಸ್ವಾಮಿ, ಅವರ್ ಒನ್ ಟು ಒನ್ ಕನೆಕ್ಷನ್ ವಿತ್ ಸ್ವಾಮಿ, ದಟ್ ಈಸ್ ಕರ್ತವ್ಯ ಪಾಲನ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ದಿ ಏಮ್ ಆಫ್ ಎಜುಕೇಶನ್ ಇಸ್ ಡಿಫರೆಂಟ್ ಬಟ್ ದಿ ಕ್ವಾಲಿಟಿ ಆಫ್ ಎ ಸ್ಟೂಡೆಂಟ್ ಏನಂತ ಹೇಳಿದ್ರೆ ಸದ್ಗುಣಮುಲು, ಸದ್ಬುದ್ಧಿ, ಸತ್ಯ ನಿರತಿ, ಭಕ್ತಿ, ಕ್ರಮಶಿಕ್ಷಣ ಅಂಡ್ ಕರ್ತವ್ಯ ಪಾಲನಮು, ನೇರ್ಪುಟರೇ ವಿದ್ಯಾ ಅಂತ ಹೇಳಿದ್ದಾರೆ ಸ್ವಾಮಿ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಸ್ಪ್ರೆಡ್ ಟು ದಿ ವರ್ಲ್ಡ್ ಟುಡೇ. ಇನ್ನೊಂದು ಹೇಳಿದರೆ ಬಹಳ ಸಂತೋಷ ಆಗುತ್ತೆ ಇದು ಕೇಳಿದ್ರೆ. ಇನ್ಫ್ಯಾಕ್ಟ್ ನಾನು ಭಗವಾನ್ ವಾಚ ಆ ಇಮೇಲ್ ಅಲ್ಲಿ ಕೂಡ ಇದನ್ನೇ ನಾನು ಕಳಿಸಿದ್ದೀನಿ. ಐ ವಿಲ್ ರೀಡ್ ಇನ್ ಇಂಗ್ಲಿಷ್, ಯಾಕಂದ್ರೆ ಇಂಗ್ಲಿಷ್ ವಿದ್ಯಾವಾಹಿನಿ ಪೇಜ್ 46 ನಲ್ಲಿ ಇದೆ, ಬಹಳ ಸುಂದರವಾಗಿ ಹೇಳಿದ್ದಾರೆ ಸ್ವಾಮಿ. ವಾಟ್ ದ ವರ್ಲ್ಡ್ ನೀಡ್ಸ್ ಟುಡೇ, ಇವತ್ತು ಜಗತ್ತಿಗೆ ಏನ್ ಬೇಕು ಅಂತ ಹೇಳಿದ್ರೆ, ನೈದರ್ ಎ ನ್ಯೂ ಆರ್ಡರ್ ನಾರ್ ಎಜುಕೇಷನ್, ಹೊಸ ಎಜುಕೇಷನ್ ಏನ್ ಬೇಕಾಗಿಲ್ಲ, ನಾರ್ ಎ ನ್ಯೂ ಸಿಸ್ಟಮ್, ನಾರ್ ಎ ನ್ಯೂ ಸೊಸೈಟಿ, ಹೊಸ ಸಮಾಜ ಬೇಕಾಗಿಲ್ಲ, ಹೊಸ ಮತ ಬೇಕಾಗಿಲ್ಲ, ಹೊಸ ನಾರ್ ಎ ನ್ಯೂ ರಿಲಿಜನ್. ದ ರೆಮಿಡಿ ಲೈಸ್, ದಯವಿಟ್ಟು ಇದನ್ನು ಕೇಳಿ, ದ ರೆಮಿಡಿ ಲೈಸ್ ಇನ್ ಎ ಮೈಂಡ್ ಅಂಡ್ ಹಾರ್ಟ್ ಫಿಲ್ಡ್ ವಿತ್ ಹೋಲಿನೆಸ್, ದಿವ್ಯತ್ವ, ಭಕ್ತಿ, ಹೋಲಿನೆಸ್ ಬೇಕಂತೆ. ಈ ಹೋಲಿನೆಸ್ ಮಸ್ಟ್ ಟೇಕ್ ರೂಟ್ಸ್ ಅಂಡ್ ಗ್ರೋ ಇನ್ ಯೂತ್ಸ್ ಅಂತ ಹೇಳಿದ್ದಾರೆ. ಇಟ್ ಶುಡ್ ಟೇಕ್ ರೂಟ್ಸ್ ಅಂಡ್ ಗ್ರೋ ಇನ್ ಯೂತ್ಸ್. ಈ ಹೋಲಿನೆಸ್ ಇಟ್ ಶುಡ್ ಗ್ರೋ ಇನ್ ಯೂತ್ಸ್. ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ದ ವರ್ಲ್ಡ್ ಟುಡೇ. ಇದು ಫಸ್ಟ್ ಪಾರ್ಟ್. ಎರಡನೇ ಪಾರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ, ನಮಗೆಲ್ಲ ಕೆಲಸ ಕೊಡ್ತಾ ಇದಾರೆ ಇವಾಗ ಸ್ವಾಮಿ. ದಿ ಗುಡ್ ಅಂಡ್ ಗಾಡ್ಲಿ, ನಾವು ಗಾಡ್ಲಿ ಅಂತ ಅನ್ಕೊಂಡಿದ್ವಿ ಸ್ವಾಮಿ ಹೇಳಬೇಕು ನಾವು ಡಿವೋಟೀಸ್ ಅಲ್ವಾ ಅಂತ. ನಾವು ಗಾಡ್ಲಿ ದೇನಿ ಭಜನೆ ಮಾಡ್ತೀವಿ, ದೇಲೆ ವೇದ ಹೇಳ್ತೀವಿ. ಸೊ ವಿ ಥಿಂಕ್ ದಟ್ ವಿ ಆರ್ ಗಾಡ್, ವಿ ಆರ್ ಗಾಡ್ಲಿ. ದ ಗುಡ್ ಅಂಡ್ ಗಾಡ್ಲಿ ಮಸ್ಟ್ ಎಂಡ್ ಅವರ್ ಎಫರ್ಟ್ ಆಗಬೇಕು ಟು ಪ್ರಮೋಟ್ ದಿಸ್ ಟಾಸ್ಕ್ ಆಸ್ ಒನ್ ಗ್ರೇಟ್ ಸಾಧನ ವಿಚ್ ದೇ ಹ್ಯಾವ್ ಟು ಅಂಡರ್ಟೇಕ್. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸ್ವಾಮಿ ಇಸ್ ವೆರಿ ಕ್ಲಿಯರ್ ಅಬೌಟ್ ಅವರ್ ರೋಲ್. ದಿಸ್ ಇಸ್ ದ ರೀಸನ್ ವೈ ವಿ ಶುಡ್ ಗೋ ಡೀಪ್ ಇನ್ ಟು ಸಾಯಿ ಲಿಟ್ರೇಚರ್. ಸ್ವಾಮಿ ಇಸ್ ವೆರಿ ಕ್ಲಿಯರ್ ಅಬೌಟ್ ಅವರ್ ರೋಲ್. ವಿ ಥಿಂಕ್ ವಿ ಆರ್ ಡಿವೋಟೀಸ್ ಆಫ್ ಭಗವಾನ್. ವಾಟ್ ಆರ್ ವಿ ಡೂಯಿಂಗ್? ಇಸ್ ಇಟ್ ಇನಫ್ ಇಫ್ ಯು ಡೂ ಭಜನ್ಸ್? ಇಸ್ ಇಟ್ ಇನಫ್ ಇಫ್ ಯು ಡೂ ನಗರ ಸಂಗೀತನ್? ಇಸ್ ಇಟ್ ಇನಫ್ ಇಫ್ ಯು ಡೂ ಮಂತ್ಲಿ ಮಂತ್ ಮನಸ್ಸಿನ ಮೆಡಿಕಲ್ ಕ್ಯಾಂಪ್ ಆನ್ ಆರ್ ಎಂಡ್ ಸೇವಾ? ಎಸ್, ಇಟ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಅದೆಲ್ಲ ಚಿತ್ತಶುದ್ಧಿಗೆ ಬೇಕು. ಚಿತ್ತಶಯ ಶುದ್ಧೇ ಕರ್ಮ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟೀಸ್. ಬಟ್ ವಿ ಹ್ಯಾವ್ ಗಾಟ್ ಎ ಗ್ರೇಟರ್ ರೆಸ್ಪಾನ್ಸಿಬಿಲಿಟಿ, ಅದನ್ನ ಜ್ಞಾಪಕ ಮಾಡಿಸ್ತಾ ಇದಾರೆ ಸ್ವಾಮಿ. ದ ಗುಡ್ ಅಂಡ್ ಗಾಡ್ಲಿ ಮಸ್ಟ್ ಎಂಡೆವರ್ ಟು ಪ್ರಮೋಟ್ ದಿಸ್ ಟಾಸ್ಕ್ ಆಸ್ ಒನ್ ಗ್ರೇಟ್ ಸಾಧನ. ದಿಸ್ ಇಸ್ ಅ ಸಾಧನ ಫಾರ್ ಗುಡ್ ಅಂಡ್ ಗಾಡ್ಲಿ. ನಮ್ಮ ಡಿವೋಟೀಸ್ಗೆ ಸಾಧನ ಏನು ಅಂತ ಹೇಳಿದ್ರೆ, ಟು ಕ್ರಿಯೇಟ್, ಟು ಇನ್ಫ್ಯೂಸ್ ಹೋಲಿನೆಸ್ ಇನ್ ಚಿಲ್ಡ್ರನ್, ಹೋಲಿನೆಸ್ ಇನ್ ಯೂತ್, ಹೋಲಿನೆಸ್ ಇನ್ ದ ಸೊಸೈಟಿ. ಹೋಲಿನೆಸ್ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ಭಗವಾನ್, ದಟ್ ವಿ ಹ್ಯಾವ್ ಟು ಸ್ಪ್ರೆಡ್ ಇಟ್ ಟು ದ ವರ್ಲ್ಡ್, ದಟ್ ವಿ ಹ್ಯಾವ್ ಟು ಸ್ಪ್ರೆಡ್ ಇಟ್ ಸ್ಪೆಷಲಿ ಟು ಯೂತ್. ನಮ್ಮ ಜಿಲ್ಲೆಯಲ್ಲಿ ಇದನ್ನೇ ಮಾಡ್ತಾ ಇದ್ದೀವಿ ಬೈ ಯೋ ವಿಕಾಸ್ ಕಾರ್ಯಕ್ರಮ, ಬೈ ಹೋಪ್ ಪ್ರೋಗ್ರಾಮ್. ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿ ಹ್ಯಾವ್ ಬೀನ್ ಡೂಯಿಂಗ್ ಫಾರ್ ದ ಪಾಸ್ಟ್ ಒನ್ ಇಯರ್. ಒಂದು ವರ್ಷದಿಂದ ಅನೇಕ ಕಾಲೇಜಸ್ ನ ಕವರ್ ಮಾಡಿದೀವಿ. ಈ ಹೋಲಿನೆಸ್ ನ, ಈ ಸ್ಪಿರಿಚುವಲ್ ಕೋಶಂಟ್ ಅಂತ ಏನಿದೆ, ಆಲ್ ಆಫ್ ಅಸ್ ನೀಡ್ ಸ್ಪಿರಿಚುವಲ್ ಕೋಶಂಟ್. ಈವನ್ ಇವತ್ತು ಕಾರ್ಪೊರೇಟ್ಸ್ ನಲ್ಲಿ ಕೂಡ ಸ್ಪಿರಿಚುವಲ್ ಕೋಶಂಟ್ ನ ಡೆವಲಪ್ ಮಾಡ್ತಾ ಇದ್ದಾರೆ, ವ್ಯಾಲ್ಯೂಸ್ ನ ಡೆವಲಪ್ ಮಾಡ್ತಾ ಇದ್ದಾರೆ, ಮೌಲ್ಯಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್ ಬಿಕಾಸ್ ಇಸ್ ಅ ಪಾವರ್ಟಿ ಆಫ್ ಲವ್, ಪಾವರ್ಟಿ ಆಫ್ ವ್ಯಾಲ್ಯೂಸ್ ಇದೆ ಇವತ್ತು. ಆ ಕೊರತೆ ಇದೆ, ಆ ಕೊರತೆನ ಯಾರು ಪೂರೈಸಬೇಕು? ಅವತಾರ್ ಹ್ಯಾಸ್ ಕಮ್ ಓನ್ಲಿ ಫಾರ್ ದಟ್. ಅಂಡ್ ವಿ ಆಸ್ ಅಂಬಾಸಿಡರ್ಸ್ ಆಫ್ ಅವತಾರ್, ವಿ ಆಸ್ ಡಿವೋಟೀಸ್ ಆಫ್ ಭಗವಾನ್, ವಿ ಆಸ್ ಇನ್ಸ್ಟ್ರೂಮೆಂಟ್ಸ್ ಆಫ್ ದಟ್ ಲವ್, ವಿ ಶುಡ್ ಡೂ ದಟ್. ಸ್ವಾಮಿ ಹ್ಯಾಸ್ ಡನ್ ಹಿಸ್ ಪಾರ್ಟ್. ವಿದ್ಯಾವಾಹಿನಿ ತರ 18 ವಾಹಿನಿ ಸ್ವಾಮಿನೇ ಸ್ವತಃ ಬರೆದಿದ್ದಾರೆ. ಏನಕ್ಕೋಸ್ಕರ ಬರೆದಿದ್ದಾರೆ? ನಮಗೋಸ್ಕರ ಬರೆದಿದ್ದಾರೆ. ಅಂಡ್ ನಾವು ಆಸ್ ಡಿವೋಟೀಸ್, ಇಫ್ ವಿ ಕಾಂಟ್ ಟೇಕ್ ಔಟ್ ದಟ್ ಅಂಡ್ ಸ್ಪ್ರೆಡ್ ಇಟ್ ಇನ್ ಟು ದ ಸೊಸೈಟಿ, ವಾಟ್ ಈಸ್ ದ ಯೂಸ್ ಆಫ್ ಬೀಯಿಂಗ್ ಎ ಡಿವೋಟಿ? ನಮ್ಮ ಕರ್ತವ್ಯ ಇದು. ದಟ್ ಈಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿನ್ನೆ ನಾಗರಾಜ್ ಅವರು ಹೇಳ್ತಾ ಇದ್ರು, ಈ ವಾಹಿನಿ ಸೀರೀಸ್ ನ ಸಪ್ತಾಹ ಮಾಡೋದಕ್ಕೆ ಏನು ಉದ್ದೇಶ

ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದೂವರೆ ವರ್ಷದಲ್ಲಿ ನಾವು 5 ವಾಹಿನೀಸ್ನ ತಗೊಂಡಿದ್ವಿ. ಸಾಯಿ ಕೃಪಾದಲ್ಲಿ ಧ್ಯಾನ ವಾಹಿನಿ ಮತ್ತು ಪ್ರಶ್ನೋತ್ತರ ವಾಹಿನಿಯನ್ನ ತಗೊಂಡಿದ್ವಿ. ನಮ್ಮ ಪ್ರಶಾಂತ ನಗರ ಸಮಿತಿಯಲ್ಲಿ ಪ್ರೇಮ ವಾಹಿನಿಯನ್ನು ತಗೊಂಡಿದ್ವಿ, ಅದಕ್ಕೆ ಅದರಲ್ಲಿ ಸಪ್ತಾಹ ಮಾಡಿದ್ವಿ. ಮತ್ತೆ ಮಹಾಲಕ್ಷ್ಮಿ ಲೇಔಟ್ ಫಸ್ಟ್ ಬ್ಲಾಕ್ ರಾಜಾಜಿನಗರ್ನಲ್ಲಿ ಗೀತಾ ವಾಹಿನಿಯನ್ನು ತಗೊಂಡಿದ್ರು ಲಾಸ್ಟ್ ಇಯರ್. ಈ ವರ್ಷ ವಿದ್ಯಾವಾಹಿನಿ ತಗೊಂಡಿದ್ದಾರೆ. ಈವನ್ ಭಾಷಣ ಸರ್ಕಲ್ ಆಲ್ಸೋ ಹ್ಯಾಸ್ ಬಿನ್ ಕನೆಕ್ಟಿಂಗ್ ರೆಗ್ಯುಲರ್ ಸ್ಟಡಿ ಸರ್ಕಲ್ಸ್ ಇನ್ ಗೀತಾ ವಾಹಿನಿ. ಸೊ ಅದರಿಂದ 5 ವಾಹಿನಿ ಈಗಾಗಲೇ ನಾವು ತಗೊಂಡಿದ್ವಿ. ಏನಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಒಂದು 2 ವರ್ಷ ಕೆಳಗಡೆ ಆಲ್ ಇಂಡಿಯಾ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಕಾನ್ಫರೆನ್ಸ್ ನಡೆಯಿತು, ಬೃಂದಾವನಲ್ಲಿ ನಡೆಯುತ್ತದೆ. ಐ ಥಿಂಕ್ ಆಶಾ ಆಲ್ಸೋ ವಾಸ್ ದೇರ್. ಭಾಗವತ ವಾಹಿನಿ ಆಲ್ಸೋ ವಾಸ್ ಕವರ್ಡ್ ಬೈ ಇನ್ ಮಹಾಲಕ್ಷ್ಮಿ ಲೇಔಟ್ಸ್. 6 ವಾಹಿನಿನ ನಾವು ಕವರ್ ಮಾಡಿದ್ವಿ. ಸೊ ಆದರೆ ಈ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಕಾನ್ಫರೆನ್ಸ್ನಲ್ಲಿ ನಮ್ಮ ಸೆಂಟ್ರಲ್ ಟ್ರಸ್ಟ್ ಸೆಂಟ್ರಲ್ ಟ್ರಸ್ಟ್ ಮೆಂಬರ್ ನಾಗಾನಂದ ಅವರು ಒಂದನ್ನು ಮಾತ್ರ ಹೇಳಿದರು, ದಟ್ ಆಲ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಶುಡ್ ಬಿ ಮಾಸ್ಟರ್ಸ್ ಆಫ್ ವಾಹಿನಿ ಸಿರೀಸ್. ಎಲ್ಲ ಪುಸ್ತಕನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಓದಲೇಬೇಕು ಅಂತ. ಇಟ್ ಹ್ಯಾವ್ ಬಿಕಮ್ ಮ್ಯಾಂಡೇಟರಿ ಫಾರ್ ಆಲ್ ಆಫ್ ಅಸ್ ಟು ಗೋ ಥ್ರೂ ವಾಹಿನಿ ಸಿರೀಸ್. ಅದನ್ನು ಮಾತ್ರ ಅಲ್ಲ, ಡಿವೋಟೀಸ್ಗೂ ಅದರ ಬಗ್ಗೆ ಹೇಳಬೇಕು. ಅದರ ಬಗ್ಗೆ ಈವನ್ ಸಿಂಪೋಸಿಯಂ ನಡೆದ್ರೇನು ಐ ವಿಲ್ ಬಿ ವೆರಿ ಹ್ಯಾಪಿ ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ ಕೊಟ್ಟರು ಆವಾಗ. ಈವನ್ ಸ್ಟೇಟ್ ಪ್ರೆಸಿಡೆಂಟ್ ಎಂಡೋರ್ಸ್ ದಟ್ ವ್ಯೂ. ಎವರ್ ಸಿನ್ಸ್ ದಟ್ ವಿ ಹ್ಯಾವ್ ಬಿನ್ ಇನ್ಸಿಸ್ಟಿಂಗ್, ವಿ ಹ್ಯಾವ್ ಬಿನ್ ರಿಕ್ವೆಸ್ಟಿಂಗ್ ದ ಸಮಿತೀಸ್ ಟು ಟೇಕ್ ಅಪ್ ಸಪ್ತಾಹ ಆರ್ ಸಿಂಪೋಸಿಯಂ ಆನ್ ವಾಹಿನಿ ಸಿರೀಸ್. ಸೊ ಯಾಕೆಂದ್ರೆ ವಾಹಿನಿ ಸಿರೀಸ್ ಅಂದ್ರೆ ಡೈರೆಕ್ಟ್ ಸ್ವಾಮಿ ಕೈಯಿಂದ ಬರೆದಿದ್ದು. ಇಟ್ಸ್ ಲೈಕ್ ಗಾಡ್ ಹಿಮ್ಸೆಲ್ಫ್ ರೈಟಿಂಗ್. ರಾಮಾಯಣ ವಿ ಹ್ಯಾವ್, ಮಹಾಭಾರತ ವಿ ಹ್ಯಾವ್, ರಾಮ ಇಸ್ ನಾಟ್ ರಿಟನ್ ರಾಮಾಯಣ, ಮಹಾಭಾರತ ವಾಸ್ ನಾಟ್ ರಿಟನ್ ಬೈ ಕೃಷ್ಣ. ವೆರಿ ಡಿವೋಟೀಸ್ ಬರೆದಿದ್ರು, ವ್ಯಾಸರು ಬರೆದಿದ್ರು, ವಾಲ್ಮೀಕಿ ಬರೆದಿದ್ರು, ಆದ್ರೆ ಸ್ವಾಮಿ ಹ್ಯಾಸ್ ಹಿಮ್ಸೆಲ್ಫ್, ಅವತಾರ್ ಹ್ಯಾಸ್ ಹಿಮ್ಸೆಲ್ಫ್ ರಿಟನ್ ದೀಸ್ ಬುಕ್ಸ್. ಸೊ ಇದು ವೇದವಾಕ್ತರ. ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಎ ಇಟ್ ಈಸ್ ಓನ್ಲಿ ಗಾಡ್ಸ್ ವರ್ಡ್ಸ್, ಗಾಡ್ಸ್ ಓನ್ ವರ್ಡ್ಸ್. ಸೊ ಆದ್ದರಿಂದ ವಿ ಕೆನಾಟ್ ಡೈಲ್ಯೂಟ್ ದಟ್ ಅಟ್ ಆಲ್. ಆದ್ದರಿಂದ ವಿ ಹ್ಯಾಡ್ ರಿಕ್ವೆಸ್ಟೆಡ್ ದಿ ಕನ್ವೀನರ್ಸ್ ಟು ಡಿವೈಡ್ ದ ಚಾಪ್ಟರ್ಸ್ ಇನ್ ಟು ದ ನಂಬರ್ ಆಫ್ ಸ್ಪೀಕರ್ಸ್ ಅಂಡ್ ಡೀಲ್ ಓನ್ಲಿ ವಿತ್ ಡ್ವೆಲ್ ಓನ್ಲಿ ವಿನ್ ದ ಟಾಪಿಕ್. ಸೊ ದಟ್ ಒಂದು ಸಪ್ತಾಹದಲ್ಲಿ ಒಂದು 7 ದಿವಸ, ಯಾತಕ್ಕೋಸ್ಕರ 7 ದಿವಸ ಮಾಡಬೇಕು? ವೈ ನಾಟ್ 8 ಡೇಸ್? ವೈ ನಾಟ್ 3 ಡೇಸ್? ವೈ ನಾಟ್ 4 ಡೇಸ್? ವೈ 7 ಡೇಸ್ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ 7 ದಿವಸ ಮಾಡಿದ್ರೆ ಅದು ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತದಂತೆ, ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಡ್ತದೆ. 7 ಡೇಸ್ ಆರ್ 21 ಡೇಸ್ ಆರ್ 45 ಡೇಸ್. ಈ ಮಂಡಲ ಅಂತ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಅಯ್ಯಪ್ಪ ಸೀಸನ್ ಅಲ್ಲಿ 45 ಡೇಸ್ ದೇ ಡೂ ದಿಸ್. 45 ಡೇಸ್ ಇಸ್ ವೆರಿ ಆಸ್ಪಿಷಿಯಸ್. ನಾವು 45 ಡೇಸ್ ಮಾಡಕ್ ಆಗೋದಿಲ್ಲ, ಅದರ 21 ಡೇಸ್ ಆಲ್ಸೋ ವಿಲ್ ಬಿ ಟೂ ಸ್ಟ್ರೆಚ್. ಅದಕ್ಕೋಸ್ಕರ 7 ಡೇಸ್ ಅಂತ ಮಾಡ್ತಾ ಇದ್ವಿ. ಈ 7 ಡೇಸ್ ನಲ್ಲಿ ಒಂದೇ ಟಾಪಿಕ್ ನ 7 ಜನ ಸ್ಪೀಕರ್ಸ್ ಒಂದೇ ಟಾಪಿಕ್ ನಲ್ಲಿ ಫೋಕಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಅದರಲ್ಲೇ ಪರಿಪೂರ್ಣವಾಗಿ ಇಟ್ ವಿಲ್ ಗೆಟ್ ಮೆಲ್ಟೆಡ್ ಇನ್ ಟು ದಟ್, ಎನ್ಗ್ರಾಸ್ಡ್ ಇನ್ ಟು ದಟ್, ಅಂಡ್ ವಿ ವಿಲ್ ಹ್ಯಾವ್ ಟೋಟಲ್ ಫೋಕಸ್ ಆನ್ ದಟ್. ಇದು ಶ್ರವಣಂ, ಮನನಂ. ಈ ಒಂದು ವಾರ ಆದ್ಮೇಲೆ ನಾವು ಮನನ ಮಾಡ್ತಾ ಇರ್ತೀವಿ. ಈ ವಿದ್ಯಾವಾಹಿನಿ ಇಟ್ ಸ್ಟಿಲ್ ರಿಂಗಿಂಗ್. ವಾಟ್ಸ್ ಇಸ್ ನೇಮ್, ಐ ಫೋಗಾಟ್, ಸಂಗಮೇಶ್ ಸ್ಪೋಕ್ ಆನ್ ದಟ್ ಡೇ ಇಸ್ ಸ್ಟಿಲ್ ರಿಂಗಿಂಗ್ ಇನ್ ಮೈ ಸಬ್ ಕಾನ್ಶಿಯಸ್ ಮೈಂಡ್. ವಾಟ್ ರವಿಚಂದ್ರ ಸ್ಪೋಕ್ ಸ್ಟಿಲ್ ರಿಂಗಿಂಗ್ ಇನ್ ಮೈ ಸಬ್ ಕಾನ್ಶಿಯಸ್ ಮೈಂಡ್, ರೈಟ್? ಸೊ ಅದರಿಂದ ನಾವು ಈ 7 ಜನ ಸ್ಪೀಕರ್ಸ್ ಏನ್ ಮಾತಾಡಿದ್ದಾರೆ, ಇಟ್ ವಿಲ್ ಬಿ ಇನ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ಅದು ನಾವು ಮನನ ಮಾಡಬೇಕು. ಶ್ರವಣವಾಗಿದೆ, ಮನನ ಮಾಡಬೇಕು, ಮತ್ತೆ ನಿಧಿಧ್ಯಾಸನ. ವಿ ಶುಡ್ ಸ್ಪ್ರೆಡ್ ದಟ್ ಲವ್, ವಿ ಶುಡ್ ಸ್ಪ್ರೆಡ್ ದಟ್ ನಾಲೆಜ್ ಟು ಆಲ್ ದಿ ಅದರ್ ಪೀಪಲ್ ಇನ್ ದ ಸೊಸೈಟಿ. ದಟ್ ವಿ ಹ್ಯಾವ್ ಟು ಡೂ. ಇವತ್ತು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಏನ್ ಹೇಳ್ತಾರೆ ಅಂದ್ರೆ, ಭಜನೆ ನೀವು ಬರೀ ಭಜನೆ ನೀವು ಸಮಿತಿಯಲ್ಲಿ ಮಾಡಬೇಡಿ, ಗೋ ಟು ದ ಸೊಸೈಟಿ ಅಂಡ್ ಡೂ ಭಜನ್ಸ್ ಅಂತ. ಅದೇ ರೀತಿ ಸ್ವಾಮಿ ತತ್ವವನ್ನ, ಇಟ್ ಈಸ್ ಆಲ್ರೆಡಿ ನೌ ಟೂ ಲೇಟ್, ಇನ್ ಫ್ಯಾಕ್ಟ್ ಇಟ್ ಇಸ್ ರೈಟ್ ಟೈಮ್ ವಿ ಶುಡ್ ಗೋ ಟು ದ ಸೊಸೈಟಿ ಅಂಡ್ ಸ್ಪ್ರೆಡ್ ಸ್ವಾಮಿಸ್ ಮೆಸೇಜ್, ಸ್ಪೆಷಲಿ ಅಮಾಂಗ್ ಯೂತ್ಸ್, ಸ್ಪೆಷಲಿ ಅಮಾಂಗ್ ಯೂತ್ಸ್. ಇದಕ್ಕೆ ಒಂದು ಕಾರ್ಯಕ್ರಮ ನಾವು ನಮ್ಮ ಜಿಲ್ಲೆಯಲ್ಲಿ ಹೋಪ್ ಅಂತ ಒಂದು ಕಾರ್ಯಕ್ರಮ ಇದೆ. ಅದು ಇನ್ಫ್ಯಾಕ್ಟ್ ಇಟ್ ಇಸ್ ಆಲ್ರೆಡಿ ಎ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್. ಹೋಪ್ ಅಂದ್ರೆ HOPE, ಹ್ಯುಮ್ಯಾನಿಟಿ ಆಫ್ ಪಾಸಿಟಿವ್ ಎನರ್ಜಿ ಅಂತ. ಹೋಪ್ ದ ಶಾರ್ಟ್ ಫಾರ್ಮ್ ಇಸ್ ಹೋಪ್, ಹ್ಯುಮ್ಯಾನಿಟಿ ಆಫ್ ಪಾಸಿಟಿವ್ ಎನರ್ಜಿ ಅಂತ. ಇದು ಯುವ ವಿಕಾಸ್ ನಾವು ಏನ್ ಮಾಡ್ತಾ ಇದ್ವಿ, ಅದೇ ರೀತಿ ಫಸ್ಟ್ ಇಯರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ ಎಲ್ಲ ಕಾಲೇಜಸ್ನಲ್ಲಿ ಹೋಗ್ಬಿಟ್ಟು ಒಂದು 3 ಅವರ್ಸ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೆಸರು ಅಷ್ಟೇ, ಬ್ರ್ಯಾಂಡ್. ಬಟ್ ವಾಟ್ ವಿ ವಿಲ್ ಬಿ ಟಾಕಿಂಗ್ ಇಸ್ ಆಲ್ ಆತ್ಮವಿದ್ಯೆ. ಅಂದ್ರೆ ಅದನ್ನೇ ಸ್ವಲ್ಪ ನಿನ್ನೆ ಹೇಳಿದ್ರಲ್ಲ ರವಿಚಂದ್ರ, ಹೇಳ ಸುಗರ್ ಕೋಟೆಡ್ ಪಿಲ್ ತರ ಯುವಕರಿಗೆ ಹೇಳ್ಬೇಕಾದ್ರೆ ಅವ್ನು ಬರೀ ಆತ್ಮ ಅಂತ ಹೇಳಿದ್ರೆ ಯಾರು ಇರೋದಿಲ್ಲ ಕ್ಲಾಸಲ್ಲಿ, ಎಲ್ಲ ಕೊಟ್ಟೋಗ್ತಾರೆ.
ಅಥವಾ ಗಲಾಟೆ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಆತ್ಮ ಅಂತ ಹೇಳಕ್ಕಾಗೋದಿಲ್ಲ, ಸೆಲ್ಫ್ ಅಂತ ಹೇಳಬೇಕು, ನಿಮ್ಮ ಯುವರ್ ಓನ್ ಸೆಲ್ಫ್ ಅಂತ ಹೇಳಬೇಕು. ಬೇರೆ ರೀತಿಯಲ್ಲಿ ನಾಮಿನಿಕ್ಲೇಚರ್ ಸ್ವಲ್ಪ ವೊಕ್ಯಾಬ್ಯುಲರಿ ಚೇಂಜ್ ಮಾಡಿ ಹೇಳಬೇಕಾಗುತ್ತೆ. ಸೊ ಅದನ್ನ ಹೇಳಿ ವಿ ಹ್ಯಾವ್ ಟು ಅಲ್ಟಿಮೇಟ್ಲಿ ಬ್ರಿಂಗ್ ದೆಮ್ ಟು ಸ್ವಾಮಿಸ್ ಫೋಲ್ಡ್, ನಾಟ್ ಸೋ ನೆಸೆಸರಿ ಸ್ವಾಮಿಸ್ ಫೋಲ್ಡ್, ಬ್ರಿಂಗ್ ದ ಹೋಲಿನೆಸ್ ಇನ್ ದೆಮ್, ಸ್ಪಿರಿಚುವಲ್ ಕೋಶೆಂಟ್ ನ ನಾವು ಇನ್ಕ್ರೀಸ್ ಮಾಡಬೇಕು. ಆ ಕೆಲಸವನ್ನು ನಾವು ಮಾಡಿದ್ರೆ ನಮ್ಮ ದಟ್ ಇಸ್ ದಿಕಮ್ ಬಿಕಮ್ ಅವರ್ ಸಾಧನ. ವಿ ಡೋಂಟ್ ಹ್ಯಾವ್ ಟು ಡೂ ಮೆಡಿಟೇಷನ್, ವಿ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಸ್ಪೆಷಲ್. ಅದು ರೆಗ್ಯುಲರ್ ಆಗಿ ಕರ್ತವ್ಯ ಮಾಡ್ತಾರೆ, ಸ್ಪೆಷಲ್ ಆಗಿ ಏನು ಮಾಡಬೇಕಾಗಿಲ್ಲ, ಇದು ಒಂದು ಮಾಡಿದ್ರೆ ಸಾಕು ಅಂತ ಸ್ವಾಮಿ ಹೇಳ್ತಾರೆ. ಗುಡ್ ಅಂಡ್ ಗಾಡ್ಲಿ ಶುಡ್ ಸ್ಪ್ರೆಡ್ ಹೋಲಿನೆಸ್ ಇನ್ ದ ಸೊಸೈಟಿ, ಸ್ಪೆಷಲಿ ಅಮಂಗ್ ಯೂತ್ಸ್ ಅಂತ ಹೇಳಿದ್ದಾರೆ. ಸೊ ಆ ಉದ್ದೇಶದಲ್ಲಿ ಈ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಯಾಕಂದ್ರೆ ಡಿಗ್ರಿ ಕಾಲೇಜಸ್ ನಲ್ಲಿ ಇವಾಗಲೇ ಅಡ್ಮಿಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ವಿ ವಿಲ್ ಬಿ ಸ್ಟಾರ್ಟಿಂಗ್ ದಿಸ್ ಪ್ರೋಗ್ರಾಮ್ ಶಾರ್ಟ್ಲಿ. ಈ ಒಂದು ತ್ರೀ ಅವರ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆದ್ಮೇಲೆ ವಿ ವಿಲ್ ಬಿ ಟೇಕಿಂಗ್ ಅಪ್ ದೋಸ್ ಯೂತ್ಸ್ ಅಂಡ್ ಡೂಯಿಂಗ್ ಅಪ್ ವೇರಿಯಸ್ ಅದರ್ ಪ್ರೋಗ್ರಾಮ್ಸ್. ಅವ್ರಿಗೆ ಬೇಕಾಗಿರುವಂತ ಕೊಟ್ಟು ಜೊತೆಯಲ್ಲಿ ವಿ ವಿಲ್ ಬಿ ಡೂಯಿಂಗ್ ದಟ್ ಈಸ್ ವಾಟ್ ಸ್ವಾಮಿ ಈಸ್ ಡೂಯಿಂಗ್. ಸ್ವಾಮಿ ಏನ್ ಮಾಡ್ತಾ ಇದಾರೆ, ಸ್ವಾಮಿ ಒಂದು ಸ್ಪೀಚ್ ಅಲ್ಲಿ ಹೇಳಿದ್ರು, ನಾನು ಆತ್ಮವಿದ್ಯೆ ಕಲಿಕಾ ಇದು ಅಂತ ಹೇಳಿದ್ರೆ ಯಾರು ಬರೋದಿಲ್ಲ ನನ್ನ ಕಾಲೇಜ್ಗೆ, ಯಾರು ಸೇರೋದಕ್ಕೆ ಇದು ಮಾಡೋದಿಲ್ಲ. ನಾನು ಕ್ಯಾರೆಟ್ ನ ತೋರಿಸ್ತಾ ಇದೀನಿ, ಕ್ಯಾರೆಟ್ ತೋರಿಸ್ತಾರೆ ಸ್ವಾಮಿ, ಏನು MBA MCOM MTech ಅಂತ ತೋರಿಸ್ತಾ ಇದಾರೆ. ಅದು ನೋಡಿ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ. ಆದ್ರೆ ನಾನು ಕೊಡ್ತಾ ಇರೋದು ಆ ಕ್ಯಾರೆಟ್ ನ ಬಚ್ಚಿಡ್ತೀನಿ, ಐ ವಿಲ್ ಗಿವ್ ದಮ್ ಆತ್ಮವಿದ್ಯೆ ಅಂತ ಹೇಳ್ತಾರೆ. ವೆನ್ಸ್ ವನ್ಸ್ ದಿಸ್ ಜಾಯಿನ್, ಈಗ ನೋಡಿ ಎನಿ ಸ್ಟೂಡೆಂಟ್ ಸ್ವಾಮಿ ಈಸ್ ಟೋಟಲಿ ಟ್ರಾನ್ಸ್ಫಾರ್ಮ್ಡ್. ಹೌ ಇಟ್ ಈಸ್? ಬಿಕಾಸ್ ಆತ್ಮವಿದ್ಯಾ ಈಸ್ ಗಿವನ್ ಟು ದಮ್ ಇನ್ ಎ ಶುಗರ್ ಕೋಟೆಡ್ ಪಿಲ್. ಶುಗರ್ ಕೋಟೆಡ್ ಪಿಲ್ ತರ ಅವ್ರು ಮಾಡ್ತಾ ಇರೋದಲ್ಲ. ನೀವು ಬೆಳಗ್ಗೆಯಿಂದ ಸಂಜೆ ತನಕ ಇಫ್ ಯು ಅನಲೈಸ್ ನಮ್ಮ ಸ್ವಾಮಿ ಇನ್ಸ್ಟಿಟ್ಯೂಷನ್ ನ ಆಕ್ಟಿವಿಟೀಸ್ ನ ನೋಡಿದ್ರೆ ಬಾಡಿ ಮೈಂಡ್ ಸೋಲ್, ಬಾಡಿ ಮೈಂಡ್ ಸೋಲ್, ರೈಟ್ ಫ್ರಮ್ ಫಿಸಿಕಲ್ ಎಕ್ಸಸೈಸಸ್ ಟು ಅವೇರ್ನೆಸ್ ಕ್ಲಾಸಸ್. ವೇದ ಚಾಂಟಿಂಗ್ ಇರ್ತದೆ, ದೇ ವಿಲ್ ಬಿ ಪಾರ್ಟಿಸಿಪೇಟಿಂಗ್ ಇನ್ ಭಜನ್ಸ್ ಡೈಲಿ, ದೇ ವಿಲ್ ಬಿ ಡೂಯಿಂಗ್ ಯೋಗಾಸನ, ದೇ ವಿಲ್ ಬಿ ಡೂಯಿಂಗ್ ಫಿಸಿಕಲ್ ಎಕ್ಸಸೈಸ್. ಬಾಡಿ ಮೈಂಡ್ ಸೋಲ್, ಬಾಡಿ ಮೈಂಡ್ ಸೋಲ್, ಇದಕ್ಕೆ ಕೆಲಸ ಕೊಡ್ತಾ ಇರ್ತಾರೆ. ಅಂಡ್ ಅಲ್ಟಿಮೇಟ್ಲಿ ದಿ ಎಂಫಸಿಸ್ ಇಸ್ ಆನ್ ಸೋಲ್ ಡೆವಲಪ್ಮೆಂಟ್. ದಟ್ ಈಸ್ ವೈ ಆ ಸ್ವಾಮಿ ಸ್ಟೂಡೆಂಟ್ಸ್ ಎಲ್ಲೇ ಹೋದ್ರೂ ಶೈನ್ ಆಗ್ತಾರೆ. ವೈ? ಬಿಕಾಸ್ ದೇ ಹ್ಯಾವ್ ಲರ್ನ್ಡ್ ಆತ್ಮವಿದ್ಯಾ ಅಂಡ್ ದೇ ಆರ್ ಸ್ಪ್ರೆಡಿಂಗ್ ಸ್ವಾಮಿಸ್ ಮೆಸೇಜ್ ಆಲ್ ಓವರ್ ದ ವರ್ಲ್ಡ್ ವೇರ್ ಎವರ್ ದೇ ಆರ್ ಅಂಡ್ ದೇ ಆರ್ ಆಲ್ ಇನ್ ಗುಡ್ ಪೊಸಿಷನ್. ಸೊ ಅದರಿಂದ ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ ಇನ್ ಅ ಸ್ಮಾಲ್ ವೇ. ಸ್ವಾಮಿ ಈಸ್ ಡೂಯಿಂಗ್ ಇನ್ ಎ ಬಿಗ್ ವೇ. ವಿ ಆಸ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಅವತಾರ್, ನಾವು ಸ್ವಾಮಿ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ನಾವು ಏನ್ ಮಾಡ್ತೀವಿ? ವಾಟ್ ಆರ್ ವಿ ಸಪೋಸ್ ಟು ಡೂ ಇನ್ ದ ಸೊಸೈಟಿ ಅಂದ್ರೆ ನಮಗೆ ಎಷ್ಟು ಆಗುತ್ತೋ ಅಷ್ಟು. ಎಲ್ಲರೂ ಏನ್ ಮಾಡಕ್ಕಾಗಲ್ಲ, ಎಲ್ಲರೂ ಲೆಕ್ಚರ್ ಕೊಡಕ್ಕಾಗಲ್ಲ, ಎಲ್ಲರೂ ಭಜನೆ ಹೇಳಕ್ಕಾಗೋದಿಲ್ಲ, ಎಲ್ಲರೂ ವೇದ ಕೆಲವರು ವೇದ ಹೇಳ್ತಾರೆ, ವೇದ ಹೇಳ್ಬೋದು, ಮಕ್ಕಳಿಗೆ ಹೇಳ್ಕೊಡ್ಬೋದು, ಭಜನೆ ಕೇಳಿ ಮಾಡಿದ್ರು ಭಜನೆ ಹೇಳ್ಕೊಡ್ಬೋದು, ರೈಟ್? ಯೋಗಾಸನ ಗೊತ್ತಿರೋರು ಯೋಗ ಹೇಳ್ಕೊಡ್ಬೋದು, ಮ್ಯಾಥಮೆಟಿಕ್ಸ್ ಗೊತ್ತಿರೋರು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ಬೋದು, ಮತ್ತೆ ಆತ್ಮವಿದ್ಯೆ ಗೊತ್ತಿರೋರು ಸ್ಪಿರಿಚುವಲ್ ಸ್ವಲ್ಪ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ನ ಕವರ್ ಮಾಡಬಹುದು. ಈ ರೀತಿ ಮೆಲ್ಲಿಗೆ ವಿ ಹ್ಯಾವ್ ಟು ಬ್ರಿಂಗ್ ದಮ್ ದಟ್ ಸೊಸೈಟಿ ಚೇಂಜ್. ದಟ್ ಈಸ್ ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸಾಯಿ ಡಿವೋಟೀಸ್ ಅಂತ ನನಗೆ ಅನಿಸ್ತದೆ. ದಿಸ್ ಇಸ್ ವಾಟ್ ಈ ಸ್ವಾಮಿ ಆಸ್ಕಿಂಗ್ ಮೀ ಟು ಶೇರ್ ವಿತ್ ಯು ಆಲ್ ಟುಡೇ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ನಾವು ಈ ಸಪ್ತಾಹ ನನಗೆ ಬಹಳ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಯಾಕೆಂದ್ರೆ ಈ ಸಪ್ತಾಹ ನಾವು ಮೀಟಿಂಗ್ಸ್ ನಲ್ಲಿ ಎಷ್ಟು ಹೇಳಿ ಹೇಳಿ ಹೇಳಿ ಅಷ್ಟು ಅಲ್ಟಿಮೇಟ್ಲಿ ಐ ಕಾಂಪ್ಲಿಮೆಂಟ್ ಶ್ರೀನಾಥ್, ಬೇಟ್ರಾಯಪ್ಪ ಅಂಡ್ ನಾಗರಾಜ್ ಫಾರ್ ಹ್ಯಾವಿಂಗ್ ಟೇಕನ್ ಅಪ್ ದಿಸ್ ಟುಗೆದರ್ ಟೂ ಸಮಿತೀಸ್ ಬಂದು. ಬಟ್ ಕನ್ವೀನರ್ ನಾಗರಾಜ್, ದ ನ್ಯೂ ಕನ್ವೀನರ್ ನಾಗರಾಜ್, ಹೌದು, ಇಲ್ಲಾಂದ್ರೆ ಎಲ್ಲರೂ ನಾಗರಾಜ್ ಸರ್ ಅಂತ. ಬಟ್ ದಿ ಮೇನ್ ಬ್ಯಾಕ್ ಬೋನ್ ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಆಶಾ ಅನಂತ್ ಹ್ಯಾಸ್ ಟೇಕನ್ ಅ ವೆರಿ ವೆರಿ ಆಕ್ಟಿವ್ ರೋಲ್. ಪ್ಲೀಸ್ ಗಿವ್ ಹರ್ ಅ ಬಿಗ್ ಹ್ಯಾಂಡ್. ಐ ಥಿಂಕ್ ವಿತೌಟ್ ಹರ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಅವರಿಗೆ ಸ್ಟೇಟ್ ಲೆವೆಲ್ ರೆಸ್ಪಾನ್ಸಿಬಿಲಿಟಿ ಇದ್ರೇನು. ಬಹಳ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿ, ಸ್ಪೀಕರ್ಸ್ ನ ರೈಟ್ ಸ್ಪೀಕರ್ಸ್ ನ ಕರೆದು ಅವರಿಗೆ ಚಾಪ್ಟರ್ಸ್ ನ ಡಿವೈಡ್ ಮಾಡಿ ಅವರಿಗೆ ಇನ್ಪುಟ್ಸ್ ಕೊಟ್ಟು ಮಾಡಿದರೆ ಶೀ ಡಿಸರ್ವ್ಸ್ ಎ ವೆರಿ ಬಿಗ್ ಹ್ಯಾಂಡ್. ಅಂಡ್ ಮೇ ಸ್ವಾಮಿ ಬ್ಲೆಸ್ ಆಲ್ ಆಫ್ ಯು, ವಿಲ್ ಗಿವ್ ಮೇ ಸ್ವಾಮಿ ಗಿವ್ ಆಲ್ ದಿ ಎನರ್ಜಿ ಟು ಯು ಟು ಕಂಟಿನ್ಯೂ ಹಿಸ್ ಮಿಷನ್. ಥ್ಯಾಂಕ್ ಯು. ಜೈ ಸಾಯಿರಾಮ್.

0: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ತಾವು ಈವರೆಗೂ ವಿದ್ಯಾವಾಹಿನಿ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಿದಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್. ಆತ್ಮೀಯ ಶ್ರೋತೃಗಳೇ, ಈವರೆಗೂ ಕನ್ನಡ ರೇಡಿಯೋ ಸಾಯಿಯ ಕಾರ್ಯಕ್ರಮಗಳನ್ನ ಕೇಳಿದಿರಿ. ನಿಮ್ಮ ಸಲಹೆ, ಸೂಚನೆ, ಅಭಿಪ್ರಾಯ, ಅನಿಸಿಕೆಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದು ಕಳಿಸಿ, ಕನ್ನಡ ರೇಡಿಯೋ ಸಾಯಿ @gmail.com. ನಿಮ್ಮ ಅತ್ಯಮೂಲ್ಯವಾದ ಸಲಹೆಗಳು ನಮ್ಮ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗುತ್ತೆ. ಜೈ ಸಾಯಿರಾಮ್.
1: ಯು ಆರ್ ಲಿಸನಿಂಗ್ ಟು ಅ ಸ್ಪೆಷಲ್ ಬ್ರಾಡ್ಕಾಸ್ಟ್ ಇನ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ.
2: You are tuned to Radio Sai Global Harmony, bringing you 24 hours a day the message of love of Bhagwan Sri Satya Sai Baba.

ಸಂವತೆ ಗುರುಕೌರಸ ಪೂರ್ಣಾಯ ಫಲಾಪೂಪ ಪ್ರಿಯಾಯ ಚ ತಾತಾ ಮಾಣಿಕ್ಯ ಹಸ್ತಾಯ ಮಂಗಳಂ ಶ್ರೀ ಹನುಮತೆ ಸುವರ್ಚಲಾಗಳತ್ರಾಯ ಚತುರ್ಭುಜಧರಾಯ ಚ ಪುಷ್ಟ್ರಾರೂಢಾಯ ವೀರಾಯ ಮಂಗಳಂ ಶ್ರೀ ಹನುಮತೆ ದಿವ್ಯಮಂಗಳ ದೇಹಾಯ ಪೀತಾಂಬರಧರಾಯ ಚ ತಪ್ತ ಕಾಂಚನ ವರ್ಣಾಯ ಮಂಗಳಂ ಶ್ರೀ ಹನುಮತೆ